0: ಥೋಕ್ ನಕ್ಕೊಯ್ನ ತುಂಟರು ರಬ ಮಾಲೆ ಕದಾಯ್ದನು ಕದಾಯ್ದನು ಐನ ಲೈರಿ ಬಮ್ಮ ಫಂಸಿಬ
1: ಅರೆ ಅಂದಕ್ತಿ ತಿನ್ಸಿಗೆ ಲೋಯ್ನ ಶಿರಮ್ಮನಿ
0: ಅದಕ್ಕ ಕರಿಗಿನ ಐಗೆ ಹಕ್ ಸಾಂಗ್ಸಿನ ಇಚ್ಛೋನ್ ಛೋನ್ ಥರಿ ಬಸಿಬ ದದಾ ಹೊಯ್ನ ಕದಾಯ್ದ ಲೈಕ್ರಬ ಜಾನು ದದಾ ದದಾ ನಾ ಕೊಯ್ಬು ಕದಾಯ್ದ ಲೈಬಗೆ ದದಾ
1: ಐಬು ಐಬಾಂಗ್ ಮರಿ ಸಿದಗ ಅಹಿಂಗ್ಬ ತಾಸಿನ್ಬದಿ ಯಾವುದ್ರಬ ಜಾಲನೆ ಐಬು ಕೋತೋಗ ಮು ಯೆಂಗ್ಸಿಗದ್ರನೆ
0: ಕೈನು ಕೈನು ಮಕ್ಕೊಯ್ಯ ಮತ್ತನ ಕುಮ್ಮತ್ರಿಬಸೆ ಮತಕ್ತ ಮತಕ್ತ ಲೈರಿಬ ಅಹೋಬ ಸಿಲಾಮಗ ಐ ಹೆತ್ತ ಕಖಟ್ಬ ಗಂಬ್ರ ಯೆಂಗಗೆ
1: ಕೋಬಿ ಮಹೋಕ್ಸಿ ಅಮು ಕೋಕ್ತೋಕ್ಲೂರಬದಿ ಲೋಯ್ನ ಮಗ ಪಥಗೆಬ ತಾರೆ ಕಯಾಂಬು ಹಿಂಗ್ಲಂದು ಇನ್ನೋದ ನಸಿದಿ ಲೋಶಲ್ಲಗೆ
0: ಕೈನು ಐಗೆ ಕೋಂಗ್ಸೆ ತಾಂಗ್ಬ ತೋಕ್ತಿವಸಿಬು ದದಾ ದದಾ ನೋಯ್ಮ ಕದಾಯ್ದ ಲೈಬಗೆ ಐ ಐ ಅಮ್ವಾರಿ ದದಾ ಐ ಕೀಸು ಕೀರಿ ದದಾ ಐ ಮುಲವು ಮುಕ್ತ ಲಾಗ್ಬಿಯೋ ಐ ಪುಕ್ಸು ಯಾಮ್ನ ಲಾಮೆ
1: ನಸಿದಿ ಕೋಬಿ ಸಿಂಗ್ಸೆ ಯೆಂಗ್ಬ ಫಜರೆ ನುಮಿ ಹುಮ್ನಿ ಮರಿನಿ ಲೈರಗದಿ ಲೇನ್ಬ ಸ್ವಾಯ್ದ ಯಾರಗನಿ ಅದುಗ ಅಮು ಹವಾಯ್ ಅಮು ಥಾಜನ್ಬಾಯ್ದುರಿ
0: ಅಸುಮ್ನ ಸೊಂದಾದುನ ಲೈರಬದಿ ಮಪಾನ್ ಯೌಬ ಗಮ್ಲರೋಯ್ ಲೈಬಾಕ್ಸಿದ ಲೈಬಾಕ್ಸಿದ ನಪ್ಪ ನಪ್ಪಗ ಮಪಾಂತದೆ ಯೌನಬ ಹೊನ್ನರಗೆ
1: ಸಿ ಯೌರಬದಿ ಖುದ್ ಸಾಜೆ ಹಿದಾ ಕಾಪುಬಗಿ ಅಮುತ ಚಾಂಥೂಕಿಗೆ
0: ಕೈನು ಕೈನು ತರುಮಿ ಮತ್ತೌಷಿತಿ ದದಾ ಐನು ಊರಿಮ ನಕ್ಕುಯಿಗಿ ಸಕ್ತಂ ಸಿಬು ಕರಿನು ದದಾ ದದಾ ಹೌಗಲೋ ಹೌಗಲೋ ದದಾ ಹೌಗಲೋ ನಮಿತ್ ಬಾಂಗ್ಲೋ ದದಾ ಐ ಪುಕ್ಷಿ ಅಮ್ನ ಲಾಮೆ ನಸಲ್ನ ಕಪ್ಪಿ ಬಸಿ ಮುತ್ತಾದ್ರವ್ರೋ